ಅಜಿಠು ಏ ತು ಪ್ರೇಮಿಕ ಅದರಲ್ಲಿ ರಕ್ಷಿವು ಬವರೆ ಆಮ ಧಂದಾ ಒನ್ ವೇ ಟ್ರಾಫಿಕ್ ಜಾಯಿ ಹುಏ ಹಲೇ ಫೇರಿ ಹುಏನೇ.

ಅಜಿಟು ಏತು ಪ್ರೇಮಿಕ ಅದರಲ್ಲಿ ರಕ್ಷಿವು ಬವರೆ ಆಮ ಧಂದಾ ಒನ್ ವೇ ಟ್ರಾಫಿಕ್ ಜಾಯಿ ಹುಏ ಹಲೇ ಫೇರಿ ಹುಏನೇ.